ಭಗವಾನ್ ವಿಶ್ವಸ್ನ ಸಂಪೂರ್ಣ ಆವಶ್ಯಕ ಮುಖಾಂತರ ಕಾರ್ಯ ಆಚಾರ ಏಕೋಪಾಲಿಕೆ ಪಾಲುತಾಂಗ ವರದಿಯ ಆಯೋಜನ ಕರ್ಲ ಮೌಸಮ್ ಮಂಥಾನ್ ಕಾರ್ಯಕ್ರಮ ಸಹಭಾಗಿ ಮೌಸಮ್ ವಿಭಾಗ ಪ್ರದೇಶ ಜಿಲ್ಲಾ ಇಷ್ಟರ್ನ ಕೇಳುವ ಸಾರ್ವಜನಿಕ ಕಲಬೆ ಕಟ್ಟಪಡಿ ಅವಸ್ಥಾ ಮಾತನಾಡಿ ಬಿಲ್ಲಾಗು ಇಲ್ಲಿ ಕಿಸಾನ್ ಹುಕಲ್ ಬೈಠಕ್ಕ ಅವಸ್ಥಾ ಸೃಜನ ಮಾತ್ರ ಪರಿಹಾರ ಮೌಸಮ್ ಸಂಬಂಧಿ ಸೂಚನಾ ಸುಧಾರ ಆಯ್ಕೆ